ಸಿ ಆತ್ಮಗರ್ವ ವಿಷಮಯ ತವ ಆಯು ಸರ್ವ ತವ ಮಾನಸಿ ಆತ್ಮಗರ್ವ ವಿಷಮಯ ತವ ಆಯು ಸರ್ವ ಬೋಧ ಶಬ್ದ ಕಠಿಣ ಮಧುರ ತುಜಿಲಾ